0: ಚಿನ ಅಧಿವೇಗಿ ಮಾರ್ಗೇ ಸಿದುವು ಅನತುರಕಿನ್ ದಸ ದಿನಕುರು ಹಲಟ ದಕ್ಷಿಣ ಅಧಿವೇಗಿ ಮಾರ್ಗೇ ಗೆಲನಿಗಮ ಸಹ ದೊಡಂಗುಡ ಅತರ ಸಿದುವು ರಿಯಾನತುರಕಿನ್ ಪುದ್ಗಲಿನ್ ದಸ ದಿನಕು ತುವಾಲಲ ಬಾತಿಬಿನವ ತುವಾಲಲೆ ಬುವನ್ ಆಗುಡರು ಹಲಟ ತುಲಕ್ಕಿರುಣ ಪೊಲೀಸಿಯ ಪವಸುವೆ ಮಾತರ ಸಿಟ ಕೊಲಂಬ ದಕ್ವಾ ಗಮನ್ಗತ್ ಬಸ್ ರಾತ್ಯಕ್ ಸಹ ತವತ್ ವಾಹನ ಕಿಹಿಪ್ಯಾಕ್ ಎಕಿನಕ ಗೆಟಿಮೆನ್ ಮಿಮ ಅನತುರ ಸಿದುವೆತಿ ಬವಾಯ್ ಅನತುರ ಸಿದುವೆತಿ ಗೆಲನಿಗಮ ದೊಡಂಗುಡ ಅತರ ಪಿಹಿಟಿ 19 ಕನುವ ಪ್ರದೇಶೇದಿ ಬಸ್ ರಥ ದಿಕ್ಕ ಮೋಟರ್ ರಥ ಹಾಯಕ್ ಎತ್ತಲು ವಾಹನ ಕಿಹಿಪ್ಯಾಕ್ ಎಕಿನಕ ಗೆಟಿ ಎತಿ ಬವಾಯ್ ಪೊಲೀಸಿಯ ಪವಸುವೆ ಪಾಕಿಸ್ತಾನ ಹಿಟ್ ಪೋಗ್ರಾಬಾತ್ ಇಮ್ರಾನ್ ಖಾನ್ಗೆ ಸಹೋದರಿಯ ಅತರಂಗುವೆಟ ಗೆಣತಿಬೆನವ ಏಸಿರಗತ ಕರಸಿಟ್ಟಿನ ಇಮ್ರಾನ್ ಖಾನ್ ನಿಧಾಸ್ಕರಣ ಲೆಸಟ ಸಿದುಕಲ ವಿರೋಧತಾವ ಹೇತುವೆ ಇಮ್ರಾನ್ ಖಾನ್ಗೆ ಸಹಾಯಕ ಪಕ್ಷವನ್ನು ಪಿಟಿಐ ಪಕ್ಷ ಚೋದನಾ ಕಲಿ ಪಾಕಿಸ್ತಾನ ರಾಜ್ಯ ಅತನುಮತಕ ಲೆಸ ಸಿದುಕರಣ ಅತರಂಗೋಟಿಗೆ ನಿಮ್ಹೆಲಾದಕಿನ ಬವಾಯ್ ಇಮ್ರಾನ್ ಖಾನ್ಗೆ ಸಹೋದರಿಯ ಅತರಂಗೋಟಿಗೆನ ದಿನತಿಹ ಕ್ರಾಂದವ ಪ್ರಶ್ನ ಕಿರಿಯಮಿನ್ ಅನತರುವ ಬಂಧನಾಗಾರ ಗತ ಕಿರಿಯಮಟ ನೇಮಿತಾಯ
1: Top story. Anugrahaya.
2: Senehasin Radhin, Hadavat Sanasala.
3: Medoli, Sam Mohutak Manrasavat Karai.
4: ඔන්න දේවුනත් මං හරි කෙලින් මිනිහෙක්.
5: ඔව් ඔව් පේනවා පේනවා.
4: ඇයි?
5: ඔයා කෙලින් වුණාට වාහනේ යන්නේ ඇදේටනේ.
4: මොකක්?
5: ස්ටියරින් එක එක පැත්තක වාහනේ තව පැත්තක.
6: ස්ටියරින් වීල් එක ভাইබ්‍රේට් වෙනවද? බම්ප්ස් වලදී නොකින් සවුන්ඩ්ස් ඇහෙනවද? ටයර් සමානව ගෙවෙන්නේ නැද්ද? එහෙනම් ඔබේ vehicle එකේ suspension සහ steering කොටස් check කරගන්න වෙයි.
7: 40 වසරක DSL විශ්වාසය සමග 555 suspension and steering parts. එමවක් නැති ගමනකට විශ්වසනීය තේරීම. 40 වසරක DSL විශ්වාසය සමග

0: ತಪ್ಪಿರೆನ್ ಸಿಯತ ಸಿಯದ ಪಾತ್ರೆ ವಿಧಾಸ
1: ಪಾಸ್ಕುದ ಪ್ರಹಾರ ಸಲೇ ಕಥಾ ಸಜಿತ್ ಎಕ್ಕ ಮಂತ್ರಿ ದಹಾಯಕಗಿನ್ ಪ್ರಕಾಶ ಗನ್ ಸಿಐಡಿ ಎಟ ಅವಸರ ಅಪರಾಧ ಪರೀಕ್ಷಣ ಡಿಪಾರ್ಟ್ಮೆಂಟ್ ತೋಟ ಎಮ್ಮ ಪ್ರಕಾಶ ಲಬಾಗತ ಹೆಕ್ಕೆ ಓನ್ಗೆ ಕೆಮೆತ್ತ ಪೂರ್ಣ ಸಹಯೋಗಿಯ ಮತ ಪಮನಕ್ ಬವದ ಆರಂಚ್ ಮಾರ್ಗ ಸಂಧಾನ್ ಕಲಾ ಕೇಳತೆ ಇಸ್ಲಾಮಿಕ ಮೇಜರ್ ಜನರಲ್ ಸುರೇಶ್ ಸಲೇ ಮಹತಾ ಮೇವನ ವಿಟ ದಿನ ಸಿಯಕಟ ಆಸನ್ನ ಕಾಲಯ ಕೊಲಂಬ ಜಾತಿಕ ರೋಹಲೆ ಪ್ರತಿಕಾರ ಲಭಮಿನ ಸಿಟಿನ ಬವ ವಾರ್ತಾವೇ ಯಾತಿ ಬಲುಹಾಮ ಕೊಲಂಬ ಜಾತಿಕ ರೋಹಲ ಹರಿಮ ದುರ್ವಲೈ ನೇ ಮನುಷ್ಯ ತವಾ ಸಿಯಕ್ ಅಡ್ಮಿಟ್ ಕರ್ಲಾ ತಿಯಲತ್ ಮನುಷ್ಯಗೆ ಟಿಕೆಟ್ ಕಪಾಗಂಡ್ ಪುಳುವಂಗಾನಟ ಯಾಗೆ ಸೌಖ್ಯ ಇಂಪ್ರೂವ್ ಕರಗಂಡ ಬ್ಯಾಕ್ ಯನ್ನೇ ಮಂಗೆ ತನ್ನೇ ಈ ಜಾತಿಕ ರೋಹಲಟ ಸೌಖ್ಯ ಬ್ಯಾಕ್
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ
2: ಸೈನ್ಸ್ ವಲಿನ್ ಜೀವಿತ ವೆನಸ್ ಕರನ್ನ ಬಿಎಸ್ಸಿ ಆನರ್ಸ್ ಬಯೋಮೆಡಿಕಲ್ ಸೈನ್ಸಸ್ ವಿತ್ ಆಲ್ಟಿಯಾ ಅಟ್ ಸ್ಲಿಟ್ ಅದಮಾಯದುಂ ಕರನ್ನ ಪಿವಿಸೆನ್ನ www.slit.lk ಸ್ಲಿಟ್ ಅಂಡ್ ಹೇಮಾಸ್ ಅಧ್ಯಾಪನೆ ಸಹ ಸೌಖ್ಯ ಸತ್ಕಾರೆ ಸಾಮೂಹಿಕ ಶಕ್ತಿಯ
3: 2025 GDP ಎಕೆನ್ ಸೇಟ 16.7 ತಕ್ವಾ ರಜೆ ಆದಾಯಮ ಇಹಲ ಗಿಯ ಮೇಕ ರಟೆ ಸಲ್ಲಿ ದನ್ ರಟ ವಿನುವೆನ್
4: ಅಪಿ ಆಂಡುವ ವಸರ ದೆಕೈ ರಟೆಟ ಸುಬೈ
5: ಮೇ ಮುದಲ್ ಗಿವ ಪ್ರಚಾರ ಕರನು ಲದ ದನ್ ವಿಮಕೆ
6: ಸಲಾಂ ಬ್ಯಾಂಕೋಟ ಯೂರೋ ಮನಿ ಸಮ್ಮಾನ ದೆಕ ಅಖಂಡವ ದೆವನ ವರಟ ಶ್ರೀಲಂಕಾವೇ ಪಾರಿಭೋಗಿಕ ಅಧ್ಯಕ್ಷಿಂ ಸಂದಹ ವಿಶಿಷ್ಟತಮ ಬ್ಯಾಂಕು ಲೆಸ ಶ್ರೀಲಂಕಾವೇ ಸುಲುಹ ಮಾಧ್ಯಮ ಪರಿಮಾಣ ವ್ಯಾಪಾರ ಸಂದಹ ವಿಶಿಷ್ಟತಮ ಬ್ಯಾಂಕು ಲೆಸ ಶ್ರೀಲಂಕಾ ಬ್ಯಾಂಕು 2025 ಯೂರೋ ಮನಿ ಸಮ್ಮಾನಿಯನ್ ಪೇದುಂ ಲಬಾಯ್
7: ಐ ಮಟಾ ಇತಿ ಹಮ ದೇವ ಮಗಿನ್ ಆತ್ ವೆನ್ನೇ
8: ಐ ತುನ ದೇವಲ್ ಗನೆ ಹಿತದ್ದಿ ಲಂಗಿಂಗ್ ಮೆ ಇನ್ನ ಹೈ ವಾಟ ಪೇನ್ ನೇ ನಿಕೇನ್
9: ಆದರೆ ಅರನ್ ಇನ ಆದರಣೀಯ ತರುವಾಕ್ ಅಗೋಸ್ತು 6 ವನಿದಾ ಸಿಟ ದಿವೈನ ಪುರಾ ಸಿನಿಮಾ ಹಾಲ್ ವಲದಿ
10: ಡ್ಯುಲಕ್ಸ್ ಅಕ್ವಾಟಿಕ್ ಡ್ಯಾಮ್ ಪ್ರೊಟೆಕ್ಟ್ ವತುರಟ ಲಂಗ್ ವೆನ್ನುವತ್ ಬೆ ಎಲ್ಗಿ ಫಂಗಸ್ ಡರ್ಟ್ ವಲಟ ಕಿಸ್ಸೆಮ ಚಾನ್ಸ್ ಕಕ್ನೆ
11: ಅರಿಗೆ ಹರಿಮ ತನಟ ಗಿಯೇ ಇಂದ ಎಲ್ಲೋ ಎಲ್ಸಿ ಗೆ ನೆಲೋ ಅನ್ನೆಕ್ ಗತ್ತಿ ಮಾತ್ ಹರಿಯನ್ನ ಗೆಲ ಹರಿ ತನಟ ಮೆ ಅನ್ನೋ
12: ಎಲ್ಲೋ ಎಲ್ಸಿ ಫೈನಾನ್ಸ್ ಹರಿಯನ್ನ ಹರಿಮ ತನ
13: ವೆಡಿ ವಿಸ್ತರ ಸದಹಾ 0115 715 555 ಅಮತನ್ನ
14: ಹೊದಮ ಮಿಲಿಟ ಅದಮ ಗನ್ನ ಸಿಂಗಗಿರಿ ಕಟೇನ್ನ ಸ್ಯಾಮ್ಸಂಗ್ ಹೈಸೆನ್ಸ್ ಪ್ಯಾನಸೋನಿಕ್ ಎಸ್ಡಿಎಲ್ ಅತುಲು ಹೊದಮ ಮಾದರಿ ಸದಹಾ ಸೀಟ್ 60ಕ್ಕೆ ದಕ್ವಾ ವಟಂ ಮಾಸ್ 60ಕ್ಕೆ ದಕ್ವಾ ಪೊಳಿ ರಹಿತ ವಾರಿಕ ಗಿವಿಮೇ ಕ್ರಮ ಸೆಪ್ಟೆಂಬರ್ 30ನದ ದಕ್ವಾ ಪಮನೈ ಇಕ್ಮನ್ ಕರನ್ನ ಅದಮ ಇನ್ನ ಲಂಗಮ ಎತಿ ಸಿಂಗಗಿರಿ ಪ್ರದರ್ಶನಾಗಾರಯಟ
15: ಆಗಿಲ್ಸ್ ಫುಡ್ ಸಿಟಿ ಸತ್ಯಂತಿ ಅಡು ಮಮಿಲ ಪೆರಲಿಯ ಗಸ್ಲಬ ಕಿಲೋಗ್ರಾಮ್ ಮೇಕಕ್ ವಿರಂದಪುಲ ಮಿಲ ರುಪಿಯಲ್ 260 ಅಪೇ ಮಿಲ ರುಪಿಯಲ್ 200 ಸಾಲೆಯ ಕಿಲೋಗ್ರಾಮ್ ಮೇಕಕ್ ವಿರಂದಪುಲ ಮಿಲ ರುಪಿಯಲ್ 550 ಅಪೇ ಮಿಲ ರುಪಿಯಲ್ 570 ಮೆಮ್ಮ ಮಿಲ ಗನನ್ ಪೆರ ದನುಂ ದೀಮಕಿನ್ ತರುವ ವೆನಸ್ ವಿಯಾಕಿಯ ಮೆಮ ದೀಮನ ವಲಂಗುವನ್ನೆ 2026 ಸೆಪ್ಟೆಂಬರ್ 19 ಸಿಟ 21 ದಕ್ವಾ ತುಗಾವಸನ್ ವನ ದುರುಪಮನಾಯ್ ಕೊಂದಿ ಸಿ ಸಹಿತಾಯ್
16: ಉತೇ ಕನ್ನಡಿ ಅಮತಕ ವೆಲಾನಿ
17: ಅಮ್ಮ ಸಲ್ಲಿ ದಾನ್ನದೆ
16: ಸಲ್ಲಿ ದಾನ್
17: ಒಯ್ ಫಾರ್ಮ್ ಗೆ ದೆನ್ನಕೊ ಮಂಗ ಅಮ್ಮ ಕನ್ನಡಿ ವೆನ್ನ
16: ತೆನ್ನ ಹೊಂದೆ ನಂಗ್ ಇನ್ನೆತ್ ಹೊಂದಾಯ
17: ಒಯಾ ವಗೆ ಹೊಂದೆ ಕೆನಕುಡು ಕನದು ಕರಂಡ ಈ ವಗೇಮ ಹೊಂದತನಕ್ಕ ಒಂದು ಸ್ಥಾವರತ್ವೇ ವಿಶ್ವಾಸನೀಯತ್ವೇ ಸಹ ಆರಕ್ಷಾವ ಇಹಲಿಮ ಲಬಾದಿ ಉಭಯ ಸ್ಥಾವರ ತನ್ಪತುವಟ ಇಹಲ ಪೊಲಿಯಕ್ ಲಬಾದಿನ ಹೊಂದು ಮತನ ಸರ್ವೋದಯ ಡೆವಲಪ್ಮೆಂಟ್ ಫೈನಾನ್ಸ್ ಹೊಂದು ಮತನಕ್ ಹೊಂದು ಆಯೋಜನೆಯಕ್ ದಹದುನಾಯಿ ದಹನಮೆ ಅದಮಾಮ ತನ್ನ
18: ಲಂಕಾ ರೇಟಿಂಗ್ BBB- ಸ್ಟೇಬಲ್ ಔಟ್ಲುಕ್ ಬಲಪತ್ರ ಲಾಭಿ ಮೌಲ್ಯ ಸಮಾಗಮುಖಿ ಶ್ರೀಲಂಕಾ ತನ್ಪತು ರಕ್ಷಣಾ ಯೋಜನಾ ಕ್ರಮೇ ಸಾಮಾನ್ಯ

0: ಸಿಯತ ಪಿರೆನ್ ಸಿಯತ ಸಿಯತ ಪಾತ್ರೆ ವಿಧಾಸ
1: ಪಾಸ್ಕುದ ಪ್ರಹಾರ ಸಲೇ ಕಥಾ ಸಜಿತ್ ಎಕ್ಕ ಮಂತ್ರಿ ದಹಾಯಕಗಿನ್ ಪ್ರಕಾಶ ಗನ್ ಸಿಐಡಿ ಎಟ ಅವಸರ ಅಪರಾಧ ಪರೀಕ್ಷಣ ಡಿಪಾರ್ಟ್ಮೆಂಟ್ ತೋಟ ಎಮ್ಮ ಪ್ರಕಾಶ ಲಭಾಗತ ಹೆಕ್ಕೆ ಓನ್ಗೆ ಕೆಮೆತ್ತ ಪೂರ್ಣ ಸಹಯೋಗ ಮತ ಪಮನಕ್ ಬವದ ಆರಂಚ್ ಮಾರ್ಗ ಸಂಧಾನ ಕಲಾ ಕೇಳುತ್ತಿರುವ ಇಸ್ಲಾಮಿಕ ಮೇಜರ್ ಜನರಲ್ ಸುರೇಶ್ ಸಲೇ ಮಹತಾ ಮೇವನ ವಿಟ ದಿನ ಸಿಯಕಟ ಆಸನ್ನ ಕಾಲ ಕೊಲಂಬ ಜಾತಿಕ ರೋಹಲೆ ಪ್ರತಿಕಾರ ಲಭಮಿನ ಸಿಟ್ಟಿನ ಬವ ವಾರ್ತಾವೆ ಯಾತಿ ಬೆಲುಹಾಮ ಕೊಲಂಬ ಜಾತಿಕ ರೋಹಲ ಹರಿಮ ದುರ್ವಲೈನೇ ದೇಖೆ ಏಕಮ ಮನುಷ್ಯ ದವಾ ಸಿಯಕ ಅಡ್ಮಿಟ್ ಕರ್ಲಾ ತಿಯಲತ್ ಮನುಷ್ಯಗೆ ಟಿಕೆಟ್ ಕಪಾಗಂಡ್ ಬುಲುವಂಗ ಅನ್ನಟ ಯಾಗೆ ಸೌಖ್ಯ ಇಂಪ್ರೂವ್ ಕರಗಂಡ್ ಬ್ಯಾಕ್ ಯನ್ನೇ ಮಂಗತನ್ನೆ ಈ ಜಾತಿಕ ರೋಹಲಟ ಸೌಖ್ಯ ಬ್ಯಾ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ
2: ಐ ಮಟೈ ದಿ ಹಮ ದೇಮ ಮಗಿನ್ ಆತ್ ವೆನ್ನೆ
3: ಐ ತುನ ದೇವಲ್ ಗನ ಹಿತದ್ದಿ ಲಂಗಿನ್ ಮೆ ಇನ್ನ ಹೈ ವಾಟ ಪೇನ್ ನೇ ನಿಕೇನ್
4: ಆದರೆ ಅರಂ ಇನ ಆದರಣೀಯ ತರುವಾಕ್ ಅಗೋಸ್ತು 6 ವನಿದಾಸಿಟ ದಿವೈನ ಪುರಾ ಸಿನಿಮಾ ಹಾಲ್ ವಲದಿ

0: ಹಿತ ಪಿರೆನ್ನು ಸಿಯತ ಸಿಯದ ಪಾತ್ರೆ ವಿಧಾಸ
1: ಪಾಸ್ಕುದ ಪ್ರಹಾರ ಸಲೆ ಕಥಾ ಸಜಿತ್ ಎಕ್ಕ ಮಂತ್ರಿ ದಹಾಯಕಗಿನ್ ಪ್ರಕಾಶ ಗನ್ ಸಿಐಡಿ ಅವಸರ ಅಪರಾಧ ಪರೀಕ್ಷಣ ಡಿಪಾರ್ಟ್ಮೆಂಟ್ ಎಂಬ ಪ್ರಕಾಶ ಲಭಾಗತ ಹೆಕ್ಕೆ ಓನ್ಗೆ ಕೆಮೆತ್ತ ಪೂರ್ಣ ಸಹಯೋಗ ಮತ ಪಮನಕ್ ಬವದ ಆರಂಚ್ ಮಾರ್ಗ ಸಂಧಾನ ಕಲಾ ಕೇಳುತ್ತೇನೆ. ಇಸ್ಲಾಮಿಕ ಮೇಜರ್ ಜನರಲ್ ಸುರೇಶ್ ಸಲೆ ಮಹತಾ ಮೇವನ ವಿಟ ದಿನ ಸಿಯಕಟ ಆಸನ್ನ ಕಾಲ ಕೊಲಂಬ ಜಾತಿಕ ರೋಹಲೆ ಪ್ರತಿಕಾರ ಲಭವಿನ ಸಿಟ್ಟಿನ ಬವ ವಾರ್ತಾವೆ. ಅತಿ ಬೆಲುಹಾಮ ಕೊಲಂಬ ಜಾತಿಕ ರೋಹಲ ಹರಿಮ ದೂರಲೈ ಏಕಮ ಮನುಷ್ಯ ದವಾ ಸಿಯಕ್ ಅಡ್ಮಿಟ್ ಕರ್ಲಾ ತಿಯಲತ್ತೆ ಮನುಷ್ಯಗೆ ಟಿಕೆಟ್ ಕಪಾಗಂಡ ಪುಳುವಂಗ ಅನ್ನಟ ಯಾಗೆ ಸೌಖ್ಯ ಇಂಪ್ರೂವ್ ಕರಗಂಡ ಬ್ಯಾಕ್ ಅನ್ನೆ ಮಂಗೆ ತನ್ನೆ ಈ ಜಾತಿ ಕರೋ ಹಲಟ ಸೌಖ್ಯ ಬ್ಯಾ
0: ಸಿಯದ ಪಾತ್ರೆ ವಿಧಾಸ ಉದೇ ಹತೈ ಪನಹಟ
2: ಮಕ್ಕಳೋ ಸಹ ಲಾವಟ ಸಂಟಿ ಸಮಗ ಸಾಧುದಾಸಿಗ ಸಿಕುರಾದ ದಕ್ವ ಹವಸ ಪಾಠ ಅನುಗ್ರಹಾಯ
3: ಪುಂಚಿಕಾರ ನಿವಸ ವಾಹನ ಉದ್ಯಾನಯ ತೋರಗಣ್ಣ ವಾಹನ ಹಾರಸ್ಯ ಎಕಮ ತನ ವಾಹನ ಪರೀಕ್ಷಾ ಕರಗಣಿಮೆ ಪಾಸುಕಮದ ಸಹಿತಾಯ್ ಪುಂಚಿಕಾರ ನಿವಸ ಅಪಿ ಒಬ್ಬಟ ಹೊಂದ ವಾಹನ ಪಮನಾಕ್ಮ ತೋರಾ ಬೇರಾ ತೆನ್ನೆಮು ಮಾಲಬೆ ಪುಂಚಿಕಾರ ನಿವಸ
4: DHCC ನಿವಾಸನಾಯ ಸಮಗಿನ್ ಪಾಸುವೆನ್ ಹಾ ಇಕ್ಮನಿ ಒಬೆ ನಿವಾಸ ಸಹಿನೆ ಸದಾ ಕರಗಣ್ಣ ಕೊಂದೇಸಿ ಸಹಿತಾಯ್
5: ගෙදරින් හැමදේටම සල්ලි ඉල්ලන්න ඕනේද? ඔන්න අපි ලෑස්ති කාලෙකට ඇති වෙන්න පොකට් මනි දෙන්න.
3: දැන්ම දරුවගේ නමයි කමයි වසරයි 0714 151 151ට WhatsApp කරන්න. සතිය දවස් පහේම උදේ 5යි කාලෙට සියත FM අහන්න.
5: ප්‍රශ්න 4යි රුපියල් 5000යි.
6: සියත පොකට් මනි. 98.2 98.4 දිවයි.

0: ಹಿತ ಪಿರೆನ್ ಸಿಯತ ಸಿಯತ ಪಾತ್ರೆ ವಿಧಸ
1: ಪಾಸ್ಕುದ ಪ್ರಹಾರ ಸಲೆ ಕತ ಸಜಿತ್ ಎಕ್ಕ ಮಂತ್ರಿ ದಹಾಯಕಗೆನ್ ಪ್ರಕಾಶ ಗನ್ನ ಸಿಐಡಿ ಎಟ ಅವಸರ ಅಪರಾಧ ಪರೀಕ್ಷಣ ಡಿಪಾರ್ಟ್ಮೆಂಟ್ ತೋಟ ಎಮ್ಮ ಪ್ರಕಾಶ ಲಭಾಗತ ಹೆಕ್ಕೆ ಓನ್ಗೆ ಕೆಮೆತ್ತ ಪೂರ್ಣ ಸಹಯೋಗ ಮತ ಪಮನಕ್ ಬವದ ಆರಂಚ ಮಾರ್ಗ ಸಂಧಾನ ಕಲಾ ಕೇಳುತ್ತೇವೆ ಇಸ್ಲಾಮಿಕ ಮೇಜರ್ ಜನರಲ್ ಸುರೇಶ್ ಸಲೆ ಮಹತ ಮೇವನ ವಿಟ ದಿನ ಸಿಯಕಟ ಆಸನ್ನ ಕಾಲ ಕೊಲಂಬ ಜಾತಿಕರೋಹಲೆ ಪ್ರತಿಕಾರ ಲಭವಿನ ಸಿಟ್ಟಿನ ಬವ ವಾರ್ತಾವೆ ಯಾತಿ ಬೆಲುಹಾಮ ಕೊಲಂಬ ಜಾತಿಕರೋಹಲ ಹರಿಮ ದೂರಲೈನೆ ಎಕಮ ಮನುಷ್ಯ ದವಾ ಸಿಯಕ ಅಡ್ಮಿಟ್ ಕರ್ಲಾ ತಿಯಲತ್ ಮನುಷ್ಯಗೆ ಟಿಕೆಟ್ ಕಪಾಗಂಡ್ ಪುಳುವಂಗ ಅನ್ನಟ ಯಾಗೆ ಸೌಖ್ಯ ಇಂಪ್ರೂವ್ ಕರಗಂಡ ಬ್ಯಾಕ್ ಅನ್ನೆ ಮಂಗೆ ತನ್ನೆ ಈ ಜಾತಿ ಕರೋ ಹಲಟ ಸೌಖ್ಯ ಬ್ಯಾ
0: ಸಿಯದ ಪಾತ್ರೆ ವಿಧಸ ಉದೇ ಹತೈ ಪನಹಟ
2: තාමත් ඉස්කෝලේ යද්දි ගෙදරින් සල්ලි ඉල්ලනවද? ආයේ මෙහෙම සල්ලි ඉල්ලන්න ඕනේ නැහැ. දාන්නකෝ WhatsApp මැසේජ් එකක්.
3: දැන්ම දරුවගේ නමයි කමයි වසරයි 0.714151 151ට WhatsApp කරන්න. සතිය දවස් 5ෙම උදේ 5යි කාලට සියත FM අහන්න.
2: ප්‍රශ්න 4යි රුපියල් 5000යි.
4: සියත පොකට් මනී 98.2 98.4